ಅಯ್ಯಪ್ಪ ಸ್ವಾಮಿ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ಕೇಶತುಳ್ಳಿ ಗುಂಪುಗ ಕರಿಲಮಯ್ಯಪ್ಪ ಇಲ್ಲ ವೇಷಧಾರು ನೈ ವಚ್ಚಮಯ್ಯಪ್ಪ